ಸುಜನೋ ಸಂಸಲ್ಠವ ನಾರದ ಭಕ್ತಿ ಸೂತ್ರ ಅಭಿಮಾನದಂ ಭಾದಿಕಂ ತ್ಯಾಜ್ಯಂ. ಯಾ ಸಂದರ್ಭದಲ್ಲಿ ಅಧಿಕ ವಿವೇಚನ ಸ ಶ್ರೀಮದ್ ಭಗವದ್ಗೀತೆಯ 13ನೇ ಅಧ್ಯಾಯದಲ್ಲಿ ಜ್ಞಾನ ಚಿಹ್ನ ಸಂಗಿತಲೇ ಆಹೆತ್ ತ್ಯಾಮಧ್ಯೆ ಅದಂಭಿತ್ವ ಹೇ ದುಸರೆ ಲಕ್ಷಣ ಆಹೆ ತಿಥೇಸ್ ಪುಢ ಅಜ್ಞಾನ ಲಕ್ಷಣ ಮಧ್ಯೆ ದಂಭಿತ್ವ ಸಂಗತ ಅಸ್ತಾನ ಸಂತ ಜ್ಞಾನದೇವ ಮಂತಾತ್ ಗಾಲಿ ವಿದ್ಯೆ ಜಾಪಸಾರ ಸುಯೇ ಸುಕೃತಾಂಗೋರ ಕರೀತೆ ತುಲೆ ಮೋಹರ ಸ್ಪೀತಿ ಜಿಯಾ ಅಂಗವರಿ ವರಿ ಜರ್ಜಿ ಜನಾತೆ ಅಭ್ಯರ್ಜಿದಾವಂಜಿ ತೋ ಜಾಣಪಾಜ್ಞಾನಾಜಿ ಖಾಣೀಯೇತ. ಜ್ಞಾನೇಶ್ವರಿಯ 3ನೇ ಅಧ್ಯಾಯದಲ್ಲಿ ಕಾಮಕ್ರೋಧಾದಿಗಂತ ವಿಸ್ತೃತ ವ್ಯಾಖ್ಯಾನ ಆಹೆ. ಯಾ ಕಾಮಕ್ರೋಧಾನೀಚ ಆ ದಂಭ ಯಾ ಜಗಾಮಧ್ಯೆ ರೂಢ ಕೇಲ ಅಸ ಶ್ರೀ ಸಂತ ಜ್ಞಾನೇಶ್ವರ ಮಹಾರಾಜ್ ಮಂತಾತ್ ಆಣಿ ತ್ಯಾದ ಸ್ವರೂಪ ದೇಖಿಲ್ ಸಂಗತಾತ್. ಮಾವುಲಿ ಮಂತೆ ಜೇಣೆ ಸತ್ಯಾತ್ಲಾ ಭೋಕಸಾ ಕಾಢಿಲ ಮಗ ಅಸತ್ಯ ತೃಣಕುಟ ಭರಿಲ ತೋ ದಂಭರೂಢವಿಲ ಜಗಿ. ಎಖಾದ್ಯಾ ಮೃತ ಪಶುಜ್ಯಾ ಶರೀರಾತ್ಲ ಮಾಂಸ ಕಾಡೂನ್ ತ್ಯಾಮಧ್ಯೆ ಪೆಂಡಾ ಭರೂನ್ ತೋ ಖರಾ ಜೀವಂತ ಪಶು ಆಹೆ ಅಸ ದಾಖವಣ್ಯಾತ್ಲಾ ಪ್ರಯತ್ನ ಕರಾವಾ. ತ್ಯಾಪ್ರಮಾಣೆ ಸ್ವತಃಚ್ಯಾ ಆಚರಣಾತಿಲ್ ಸತ್ಯ ಕಾಡೂನ್ ತ್ಯಾಮಧ್ಯೆ ಅಸತ್ಯಾತ ತೃಣ ಭರೂನ್ ಪೂರ್ಣ ಸತ್ಯಾಚರಣಾಚಾ ಆಭಾಸ ನಿರ್ಮಾಣ ಕರಣಾಚಾ ಪ್ರಯತ್ನ ಕರಣ ಯಲಾ ದಂಭ ಅಸ ಮಂತಾತ್. ಶ್ರೀಕೃಷ್ಣ ಭಗವಂತನ್ನಿ ಶ್ರೀಮದ್ ಭಾಗವತ್ ಏಕಾದಶ ಸ್ಕಂಧಾಮಧ್ಯೆ ಜೋ ಬೋಧ ಕೇಲ ತ್ಯಾದ್ಲ್ಯಾ 23ನೇ ಅಧ್ಯಾಯಮಧ್ಯೆ ದಂಭಾಚಾ ವಿಸ್ತೃತ ವಿಚಾರ ಆಲೇಲಾ ಆಹೆ. ತ್ಯಾಮಧ್ಯೆ ದಂಭಾಚೆ ಕಾಹಿ ಪ್ರಕಾರಹಿ ಸಂಗಿತ್ಲೇಲೆ ಆಹೆತ್. ತ್ಯಾಮಧ್ಯೆ ಭಜನ ದಂಭ ಹಾ ಏಕ್ ಪ್ರಕಾರ ಆಹೆ. ಪೋಟಿ ನಾಹಿ ಪರಮಾರ್ಥ ಧರೋನಿ ಅರ್ಧ ಸ್ವಾರ್ಥ ಸ್ವಯಂ ಮಣವಿಧಿ ಹರಿಭಕ್ತ ಯಾನಾವನಿಶ್ಚಿತ ಭಜನ ದಂಭೋ. ಅಸಲ್ ಪ್ರಕಾರ ದೇವರ್ಜಿ ನರದನ್ನಿ ವಸುದೇವಾಲ ಜೋ ನವಯೋಗೇಶ್ವರ ಅಣಿ ಜನಕ ಸಂವಾದ ಸಂಗಿತ್ಲೇಲಾ ಆಹೆ ತ್ಯಾತಹಿ ಆಲೇಲಾ ಆಹೆ. ಸದ್ಭಾವೋ ನಾಹಿ ಅಭ್ಯಂತರಿ ಬಾಹ್ಯ